ಮಾಡಿದಿ? ದಗತಿಟ್ಟದಾಗ ತಿಟಕ ದಾನ ತದಕ ತಕ್ಕ ದಿಗಿನ ದಾನ ದಿಗಿತಿಟ್ಟ ಕತ ತಿಟಕ ದಾನ ತಿನಕ ದಾನ ತಕಿಟ ದಾನ ಅಲನ್ನ ಗಿರಿಗಿಟ ದರಿಗಿಟ ಗಿರಿಗಿಟ ದರಿಗಿಟ ಗಿರಿಗಿಟ ದರಿಗಿಟ ಧಾ ಧಾ ಧಾ ಅಲನ್ನ ಗಿಟ ತಕ ದರಿಗಿಟ ಧಾ.